ಕೃಷ್ಣ ಬಂದ ಬಂದೈ ಪ್ರಾಣ ಮೇರೋ ಜಾವೋಸ್, ಪ್ರಾಣ ಮೇರೋ ಉಡಿ ಜಾವೋಸ್ ದಿಬ್ಬೆ ಧಾಮ.